0: wo da bia wo no ate wo nya ba tu oja no na isi si obi a tu ja ne me tu ja ne ma na so ato amọ mo more fire
1: single
2: more fire more fire na me so ma fire na yo ja o ja na so wa pele o be pa e o ja
1: shalom ye
2: when is it
1: single